0: ಗಾರೆ ಗಾರೆ
1: ಗರಬಡೆ
0: ಗಾರೆ ಗಾರೆ
1: ಸೂರ ಬದಲ
0: ಗಾರೆ ಗಾರೆ
1: ಅಮ್ಮಕ್ಕ ಬಟ್ಟ
0: ಗಾರೆ
1: ಏನ್ ಸೂರಕ್ಕಿದ್ದಾರೆ ನೀನೆ ಇನ್ನಾಯ ಅದು
0: ಎಕ್ಕ ಚತುರ ನಾರ
1: ಅಮ್ಮ ಚೋರಗದೇ
0: ಎಕ್ಕ ಚತುರ ನಾರ
1: ಅಮ್ಮ ಪಕ್ಕಡ ಕರಕದೇ
0: ಮೇದೆ ಮನ್ ಕೆ ದ್ವಾರ ಏ ಭೂತ